0: ಕಟುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರುಮೆ ದೇವ ಸರ್ವಕಾರ್ಯಶು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಪಾ ರಹಾ ಹೂ ಅಥ ಶಬ್ದೋ ಸೆ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನಾ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೆ ಆಪ್ಕಿ ಶ್ರೇಷ್ಠತಾ ಕೋ ಹಾರ್ದಿಕ ಸೆ ನಮನ್ ಕರ್ತಾ ಹೂ ಯೇ ಫಾಹುನ್ ಹಿಂದೂಸ್ತಾನಿ ರಾಡಿಯೋ ಹೇ ಔರ್ ಹಮ್ ಸಬ್ ಫಿರ್ ಏಕ್ ಬಾರ್ ಉಪಸ್ಥಿತ್ ಹೇ ಸ್ಟುಡಿಯೋ ಮೇ ಕಾರ್ಯಕ್ರಮ ಜ್ಯೋತಿ ಕಾ ಪ್ರಕಾಶ ಲೇಕರ್ ಆಜ್ ಕೆ ಕಾರ್ಯಕ್ರಮ ಮೇ ಪನೇಲ್ ಕೆ ಪೀಛೆ ಬೈಠೆ ಹುವೆ ಶಾಂತಾ ಖೇಮೈ ಜಿ ಔರ್ ದೂಸರಾ ಓರ್ ಬೈಠೆ ಹುವೆ ಬಬ್ಲಿ ಆಸರಾ ಜಿ ಔರ್ ತೀಸರಾ ಓರ್ ಬೈಠೆ ಹುವೆ ಶೀಲಾ ಜಿ ಜೋ ಆಜ್ ಹಮ್ ಲೋಗ್ ಕೆ ಸಾಥ್ ಪಹಲಾ ಬಾರ್ ಸ್ಟುಡಿಯೋ ಮೇ ಉಪಸ್ಥಿತ್ ಹೇ ತೋ ಶೀಲಾ ಜಿ ಆಪ್ಕೋ ಬಹುತ್ ಬಹುತ್ ಸೆ ಹಾರ್ದಿಕ್ ಸೆ ಸ್ವಾಗತ್ ಕಿಯಾ ಜಾತಾ ಹೇ ಔರ್ ಅಭಿ ತೋ ಔರ್ ಬಾತ್ಚೀತ್ ಹೋಯೇಗಾ ಪರ್ ಶಾಂತಾ ಜಿ ಕ್ಯೂ ನಾ ಔರ್ ಎಂಟ್ರಿ ಹೋ ಜಾಯೆ ತೋ ಹಮ್ ಸಬ್ ಕಾರ್ಯಕ್ರಮ ಕೋ ಆಗೆ ಬಢಾತೆ ಹೇ
1: ಜಿ ಹಾಂ ಜರೂರ್ ಸೆ ಆಜ ಸೆ ಬೆಹತರ್ ಕುಚ್ ಭೀ ನಹೀ ಆಜ ಸೆ ಬೆಹತರ್ ಕುಚ್ ಭೀ ನಹೀ ಕ್ಯೂಂಕಿ ಕಲ್